ಕತ್ತರ್ಸ್ ಬೇಕಾದಾಗ ಕುಮೆಂಟ್ ಅಂತ ಮೇಲೆ ತವರ ಯಂಕ ಹಿಂಗ ಸೇಮ್ ಪುತ್ತೆ ಸ ಪುತ್ತೆ ಸಿರಂಗ ಪುತ್ತೆ ಸಕ್ಕೋನೆ ವಿಸ್ಮಗ ಸೋನನೆ